0: ರೇಡಿಯೋ ಪ್ರಕೃತಿ ಎಫ್ಎಂ 93.4 ಮೆಗಾಹರ್ಟ್ಜ್.
1: ಮಾಟೋಲೆ ಖೋಜೆಕೋ ಕಿಸಾನ್ಲೆ ರೋಜೆಕೋ ಕೃಷಿ ಮಂತ್ರಾಲಯಕ್ಕೆ ಸಿಫಾರಿಶ್ಮಾ ಬಿಕ್ರಿ ವಿತರಣ ಭೈರೇಕ ನವರತ್ನ ರ ಉತ್ತಮ ಬ್ರಾಂಡ್ ಕೋ ರಾಸಾಯನಿಕ ಮಲ ಖೋಜಿ ಖೋಜಿ ಪ್ರಯೋಗ ಗರೌ.
2: ಸಾಥೈ ಬಜಾರ್ ಮಾ ಡುಪ್ಲಿಕೇಟ್ ರೂಪ ಮಾ ಪನಿ ಆಉನೆ ಭಯಕಾಲೆ ಉತ್ತಮ ರ ನವರತ್ನ ಕೋ ನೇಪಾಲಿ ಲೋಗೊ ಭಯಕೊ ರಾಸಾಯನಿಕ ಮಲ ಮಾತ್ರೈ ಪ್ರಯೋಗ ಗರೌ. ಪೈಲಿ ಸ್ಥಾನ ವಿಭಿನ್ನ ಸಹಕಾರಿ ಸಂಸ್ಥಾ ರ ರಾಸಾಯನಿಕ ಮಲ್ ಬಿಕ್ರಿ ವಿತರಣ ಕಾ ಡಿಪೋ ಹರು ತುಳಸೀಪುರ ಕಲಾಗಿ ಆಧಿಕಾರಿಕ ವಿಕ್ರೇತಾ ಮೋಹಿನಿ ಟ್ರೇಡರ್ಸ್ ತುಳಸೀಪುರ 5 ಗ ಲೈನ್ ದಾಂಗ್ ರೌನಿಯಾರ್ ಪೋಲಿಕ್ಲಿನಿಕ್ ಕೋ ಪಛಾಡಿ ಕುನಾಮಾ. ಮೊಬೈಲ್ ನಂಬರ್ 9808664601.